0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳಿ ಪಾವನಿ ಕಾಶಿನಾಥ್ ಮತ್ತು ಪೂಜಾರಾವ್ ಅವರ ದನಿಗಳಲ್ಲಿ ಕೆಳದಿ ವೆಂಕಣ್ಣ ಕವಿಯವರ ರಚನೆ ಆವ ಕಾರ್ಯಕ್ಕೂ ಮೊದಲು ನಿಮ್ಮ ಪೂಜೆ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಪಾವನಿ ಕಾಶಿನಾಥ್ ಅಂಡ್ ಪೂಜಾರಾವ್. ಆವ ಕಾರ್ಯಕ್ಕೂ ಮೊದಲು ನಿಮ್ಮ ಪೂಜೆ, ರಿಟನ್ ಬೈ ಕೆಳದಿ ವೆಂಕಣ್ಣ ಕವಿ.

ರೇಣುಕಾ ನಾಕೋಡ್ ಅವರ ದನಿಯಲ್ಲಿ ಶಿಶುನಾಳ ಶರೀಫರ ರಚನೆ ನಾನಾರೆಂಬುದು ನಾನಲ್ಲ. ನೌ ಲೆಟ್ ಲಿಸನ್ ಟು ರೇಣುಕಾ ನಾಕೋಡ್ ರಿಟನ್ ಬೈ ಶಿಶುನಾಳ ಶರೀಫ್. ನಾನಾರೆಂಬುದು ನಾನಲ್ಲ.

ಅಡವಿಯ ತಾಫಲ್ಲ ಅಂಬಿಗರ ಚೌಡಯ್ಯ ಅವರ ರಚನೆ, ಹಾಡಿದ್ದಾರೆ ಶೋಭಾ ಹುಯಿಲ್ಗೋಳ್ ಮತ್ತು ಶ್ರೀನಿವಾಸ ಜೋಶಿ. ಅಡವಿಯ ತೋಫಲ ತಿರಿತಿಂದುಂಡು, ರಿಟನ್ ಬೈ ಅಂಬಿಗರ ಚೌಡಯ್ಯ, ಸಂಗ್ ಬೈ ಶೋಭಾ ಹುಯಿಲ್ಗೋಳ್ ಅಂಡ್ ಶ್ರೀನಿವಾಸ ಜೋಶಿ.

ರಜನಿ ಎಸ್ ಪಾಚಾಪುರ್ ಅವರು ಹಾಡಿರುವ ಪುರಂದರದಾಸರ ರಚನೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ. ರಜನಿ ಎಸ್ ಪಾಚಾಪುರ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಪುರಂದರದಾಸ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ.

ಎನಿಕಾ ವೃಂದಗಾನದಲ್ಲಿ ಮೋಹನದಾಸರ ರಚನೆ ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರವ್ವಲಕುಮೆ. ನೌ ಲೆಟ್ ಅಸ್ ಲಿಸನ್ ಟು ಕೋರಸ್. ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರವ್ವಲಕುಮೆ, ರಿಟನ್ ಬೈ ಮೋಹನದಾಸ.

ತೂಗಿರಿ ರಂಗನ ತೂಗಿರಿ ಕೃಷ್ಣನ ವೃಂದಗಾನದಲ್ಲಿದೆ. ರಚನೆ ಪುರಂದರದಾಸರು. ನೌ ಅ ಸಾಂಗ್ ಸಂಗ್ ಇನ್ ಕೋರಿಸ್ ರಿಟನ್ ಬೈ ಪುರಂದರದಾಸ. ತೂಗಿರಿ ರಂಗನ ತೂಗಿರಿ ಕೃಷ್ಣನ.

ವೆಂಕಟೇಶ್ ಗೋಡ್ಖಿಂಡಿಯವರ ದನಿಲಿ ಮತ್ತೊಂದು ರಚನೆ. ಹರೇ ವೆಂಕಟ ಶೈಲ ವಲ್ಲಭ ಪಾಲಿಸೋನಿ ಎನ್ನ ರಚನೆಕಾರರು ಶ್ರೀಪಾದರಾಯರು. ಹರೇ ವೆಂಕಟ ಶೈಲ ವಲ್ಲಭ ಪಾಲಿಸೋನಿ ಎನ್ನ ರಿಟನ್ ಬೈ ಶ್ರೀಪಾದರಾಜ, ಸಂಗ್ ಬೈ ವೆಂಕಟೇಶ್ ಗೋಡ್ಖಿಂಡಿ.

ವೃಂದಗಾನದಲ್ಲಿ ಈಗ ಪುರಂದರದಾಸರ ರಚನೆ ತಾರಮಯ್ಯ ರಘುಕುಲ ವಾರಿಧಿ ಚಂದ್ರಮನ. ನೌ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಂಗೀತ ಕೋರಸ್ ತಾರಮಯ್ಯ ರಘುಕುಲ ವಾರಿಧಿ ಚಂದ್ರ.

ಈಗ ದೇಶಭಕ್ತಿ ಗೀತೆ ಜಯ ಜಯ ಭಾರತ ಜನನಿ ವೃಂದಗಾನದಲ್ಲಿದೆ. ಗೀತೆಯನ್ನು ಬರೆದಿದ್ದಾರೆ ರಾಘವೇಂದ್ರ ಇಟ್ಟಗಿ. ನೌ ಲೆಟ್ ಅಸ್ ಲಿಸನ್ ಟು ಅ ಪೇಟ್ರಿಯೋಟಿಕ್ ಸಾಂಗ್ ಸಂಗ್ ಇನ್ ಕೋರಸ್ ರಿಟನ್ ಬೈ ರಾಘವೇಂದ್ರ ಇಟ್ಟಗಿ. ಜಯ ಜಯ ಭಾರತ ಜನನಿ.

ಬಸವಣ್ಣನ ವಚನ ದನಿಯಾಗಿದ್ದಾರೆ ಶ್ರೀಪಾದ ಹೆಗಡೆ ಮತ್ತು ರೇಖಾ ಕೋಟೆಮನೆ. ತನ್ನ ತಾನರಿದೊಡೆ ತಾನೇ ಚಿನ್ಮಯನಾದ ಅಯ್ಯ, ತನ್ನ ತಾನರಿದೊಡೆ ತಾನೇ ಚಿನ್ಮಯನಾದ ಅಯ್ಯ. ರಿಟನ್ ಬೈ ಬಸವಣ್ಣ, ಸಂಗ್ ಬೈ ಶ್ರೀಪಾದ ಹೆಗಡೆ ಅಂಡ್ ರೇಖಾ ಕೋಟೆಮನೆ.

0: ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಇದುವರೆಗೂ ಮೂಡಿ ಬಂತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashvani Bengaluru Anytime Indian Music. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ನಾಗಮಣಿ ಶ್ರೀನಾಥ್ ಜಿಎನ್. ಭಾಗವಹಿಸುವ ವಿದ್ಯಾರ್ಥಿನಿ ಉಮಾ ಕುಮಾರ್. ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ.
1: ನಮಸ್ಕಾರ ಗುರುಗಳೇ.
2: ನಮಸ್ಕಾರ ಅಮ್ಮ. ಬಾ. ಇವತ್ತು ದೇವಮನೋರಿ ರಾಗದ ಸದಾನಿ ಪಾದಮೆ ಕೃತಿಯ ಚರಣದಿಂದ ಚರಣ ಬರೆಸಿದ್ದೆ ಅಲ್ಲ,
1: ಚರಣ ಎರಡು
2: ಪೂರ್ವಾಂಗವನ್ನ ಮಾತ್ರ ಬರೆಸಿದ್ದೆ, ಉತ್ತರಾಂಗವನ್ನ ಬರೆಸಿರ್ಲಿಲ್ವೇನು? ಆಯ್ತಾ, ಚರಣವನ್ನ ಹಾಡು, ಸ್ವರ ಒಂದ್ಸರಿ ಹಾಡು, ಸಾಹಿತ್ಯವನ್ನ ಒಮ್ಮೆ ಹಾಡು. ಅಥವಾ ಸ್ವರವನ್ನ ಎರಡು ಸರಿನೇ ಹಾಡಿ, ಸಾಹಿತ್ಯವನ್ನ ಎರಡು ಸರಿ ಹಾಡು.

0: ನಿಧಾನಿ ಪಮದಿ ಚಟಸರ ಹಾಡು
1: ತಾಪತ್ರಯ ಹರ ದೇವ ಮನೋಹರ ಸಾ ಪದ ಪದ ನಿ ಪದ ನಿ ಸಾ ದಲಿ ಸಿ

0: ಒಂದು ಕೆಲಸ ಮಾಡು, ಕೀರ್ತನೆ ಇವಾಗ ನಿನಗೆ ಚೆನ್ನಾಗಿ ಬಂತು ಅಲ್ವಾ?
1: ಬಂದಿದೆ.
0: ಪಲ್ಲವಿಯಿಂದ ಹಿಡಿದು ಪೂರ್ತಿ ಕೃತಿಯನ್ನ ಒಂದೊಂದು ಆವರ್ತ ಎರಡೆರಡು ಸರಿ ಸ್ವರ, ಎರಡೆರಡು ಸರಿ
1: ಸಾಹಿತ್ಯ,
0: ಸಾಹಿತ್ಯ

0: ಮುಂದಿನ ತರಗತಿಗೆ ಚರಣವನ್ನ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿರು. ಒಮ್ಮೆ ಚರಣವನ್ನ ಪುನರಾವರ್ತಿ ಮಾಡಿಕೊಂಡು ಮನನ ಮಾಡಿಕೊಂಡು ನಿನಗೆ ಈ ಕೃತಿಗೆ ನೆರವಲ್ಲು ಹಾಗೆ ಸ್ವರವನ್ನು ಹಾಡೋದನ್ನು ಹೇಳ್ಕೊಡ್ತೀನಿ.
1: ಆಯ್ತು ಗುರುಗಳೇ, ಅಭ್ಯಾಸ ಮಾಡ್ಕೊಂಡು ಬರ್ತೀನಿ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನಾಗಮಣಿ ಶ್ರೀನಾಥ್ ಜಿಎನ್, ಭಾಗವಹಿಸಿದ ವಿದ್ಯಾರ್ಥಿನಿ ಉಮಾ ಕುಮಾರ್. ಈ
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
3: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಸಪ್ನಾ ಮುಖರ್ಜಿ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಜೋನ್ಪುರಿ, ಆಲಾಕ್ ಜೋಡ್ಜಾಲ, ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
4: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ವಿದುಷಿ ಸಪ್ನಾ ಮುಖರ್ಜಿ. ರಾಗ್ ಜೌನ್ಪುರಿ, ಆಲಾಪ್ ಜೋಡ್ ಝಾಲಾ, ಗತ್ ಇನ್ ವಿಲಂಬಿತ್ ಅಂಡ್ ಧೃತ್ ತೀನ್ ತಾಲ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಸಪ್ನಾ ಮುಖರ್ಜಿ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸೂರಜ್ ಪುರಂದರೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಪಂಡಿತ್ ವಿಜಿ ಜೋಗ್ ಅವರಿಂದ ವಯಲಿನ್ ವಾದನ ಕೇಳುವಿರಿ. ರಾಗ್ ಯಮನಿ ಬಿಲಾವಲ್.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ವಿದುಷಿ ಸಪ್ನಾ ಮುಖರ್ಜಿ. ಶಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂದರೆ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ವಿಜಿ ಜೋಗ್. ರಾಗ್ ಯಮನಿ ಬಿಲಾವಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಜಿ ಜೋಗ್ ಅವರಿಂದ ವಯೋಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಪಂಡಿತ್ ವಿಜಿ ಜೋಗ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಂ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಐಶ್ವರ್ಯ ಶ್ರೀನಿವಾಸ್ ಅವರಿಂದ ಹಾಡುಗಾರಿಕೆ. ವಯಲಿನ್ ಸಹಕಾರದಲ್ಲಿದ್ದಾರೆ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದ ಸಹಕಾರ ಎಚ್ಎಸ್ ಕೃಷ್ಣಮೂರ್ತಿ ಅವರಿಂದ. ಮೊದಲಿಗೆ ತ್ಯಾಗರಾಜರ ರಚನೆ ಬೇಗಡೆ ರಾಗ ಆದಿತಾಳದಲ್ಲಿದೆ, ಭಕ್ತುನಿ ಚರಿತ್ರಮೋ. Welcome to today's Carnatic Classical Music Program. Dear listeners, in today's program we bring you vocal rendition by Aishwarya Srinivas. She is accompanied on the violin by Vidwan Mysuru Ardayakar, on the mridangam Chess Krishnamurthy. To begin with, Bhaktuni Charitramo, written by Tyagaraja, set to Begade Raga Adithala.

ನೀ ಭಕ್ತಿ ಭಾಗ್ಯ ನಾಗರಾಜನ ಮತ್ತೊಂದು ರಚನೆ, ಜಯ ಮನೋಹರಿ ರಾಗ ರೂಪಕ ತಾಳ. ನೌ ವನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಜಯ ಮನೋಹರಿ ರಾಗ ರೂಪಕ ತಾಳ ನೀ ಭಕ್ತಿ ಭಾಗ್ಯ.

ಇನ್ನೀಗ ಪುರಂದರದಾಸರ ದೇವರ ನಾಮ ಜಂಜೋಟಿ ರಾಗ ಆದಿತಾಳದಲ್ಲಿದೆ. ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕಲಿಯುಗದಲ್ಲಿ ಹರಿನಾಮವನೆನೆದರೆ ಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದರದಾಸ ಸೆಟ್ಟು ಜಂಜೋಟಿ ರಾಗ ಆದಿತಾಳ.

ಸಂಗೀತ ಪ್ರಿಯರೇ, ಐಶ್ವರ್ಯ ಶ್ರೀನಿವಾಸ್ ಅವರಿಂದ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ ದಯಾಕರ್ ಅವರಿಂದ ಮೃದಂಗ ಎಚ್ ಎಸ್ ಕೃಷ್ಣಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಶಮಶಾಸ್ತ್ರಿ ವಿರಚಿತ ಕರುಣ ಜೋಡವಮ್ಮ ಅಮ್ಮ ವರಾಳಿ ರಾಗ ಮಿಶ್ರ ಚಾಪುದಾಳದಲ್ಲಿದೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಐಶ್ವರ್ಯ ಶ್ರೀನಿವಾಸ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್ ಆನ್ ದ ಮೃದಂಗಂ ಎಚ್ ಎಸ್ ಕೃಷ್ಣಮೂರ್ತಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ಲೆಟ್ ಅಸ್ ಲಿಸನ್ ಟು ಅ ಕಂಪೋಸಿಷನ್ ಆಫ್ ಶಮಶಾಸ್ತ್ರಿ ಸೆಟ್ ಟು ವರಾಳಿ ರಾಗ ಮಿಶ್ರ ಚಾಪುದಾಳ ಕರುಣ ಜೋಡವಮ್ಮ ಅಮ್ಮ.

ಇದುವರೆಗೂ ಐಶ್ವರ್ಯ ಶ್ರೀನಿವಾಸ್ ಅವರಿಂದ ಹಾಡಾರಿಕೆಯನ್ನು ಆಲಿಸಿದ್ರಿ. ವೈಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ಎಚ್ಎಸ್ ಕೃಷ್ಣಮೂರ್ತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, was today's Carnatic Classical Music Program. You just heard vocal rendition by Aishwarya Srinivas. She was accompanied on the violin by Vidwan Mysuru Ardayakar, on the mridangam H. Krishnamurthy. This program is a contribution of Akashvani Bengaluru, anytime Indian music.

ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದು ಡಾ ಜಯಂತ್ ಕುಮಾರ್ ದಾಸ್ ಅವರ ರುದ್ರವೀಣಾ ವಾದನವನ್ನು ಕೇಳಲಿದ್ದೀರಿ. ಪಖಾವಜ್ ಗುರುಮೂರ್ತಿ ವೈದ್ಯ. ಮೊದಲು ಕೇಳೋಣ ರಾಗ್ ಮಾಲ್ಕೌನ್ಸ್. ಲಿಸನ್ ಟು ಹಿಂದೂಸ್ತಾನಿ ರುದ್ರವೀಣಾ ರೆಸೈಟಲ್ ಬೈ ಡಾ ಜಯಂತ್ ಕುಮಾರ್ ದಾಸ್. ಪಖಾವಜ್ ಅಕಂಪನಿಮೆಂಟ್ ಬೈ ಶ್ರೀ ಗುರುಮೂರ್ತಿ ವೈದ್ಯ. ಲಿಸನ್ ಟು ರಾಗ್ ಮಾಲ್ಕೌನ್ಸ್.

ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ರುದ್ರವೀಣಾ ವಾದನವನ್ನು ಕೇಳುತ್ತಿದ್ದೀರಿ. ಪಖಾವಜ್ ಗುರುಮೂರ್ತಿ ವೈದ್ಯ. ಈಗ ರಾಗ್ ಆಹಿರ್ ಭೈರವ್. ಯು ಆರ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ರುದ್ರವೀಣಾ ರೆಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ಪಖಾವಜ್ ಅಕಂಪನಿಮೆಂಟ್ ಬೈ ಗುರುಮೂರ್ತಿ ವೈದ್ಯ. ಲಿಸನ್ ಟು ರಾಗ್ ಆಹಿರ್ ಭೈರವ್.

ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ರುದ್ರವೀಣಾ ವಾದನದಲ್ಲಿ ಈಗ ಕೇಳೋಣ ರಾಗ್ ಭೀಮ್ಪಲಾಸ್. ಯು ಆರ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ರುದ್ರವೀಣಾ ರೆಸೈಟಿವ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ಲಿಸ್ನ್ ಟು ರಾಗ್ ಭೀಮ್ಪಲಾಸ್.

ಇದುವರೆಗೆ ಡಾ ಜಯಂತ್ ಕುಮಾರ್ ದಾಸ್ ಅವರ ರುದ್ರವೀಣಾ ವಾದನ ಕೇಳುತ್ತಿದ್ದೀರಿ. ಪಕಾವಜ್ ಗುರುಮೂರ್ತಿ ವೈದ್ಯ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಯು ಹ್ಯಾಡ್ ಬೀನ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ರುದ್ರವೀಣಾ ರಿಸೈಟಲ್ ಬೈ ಡಾ ಜಯಂತ್ ಕುಮಾರ್ ದಾಸ್. ಪಕಾವಜ್ ಅಕಂಪನಿಮೆಂಟ್ ಪ್ರೊವೈಡೆಡ್ ಬೈ ಶ್ರೀ ಗುರುಮೂರ್ತಿ ವೈದ್ಯ. ದಿಸ್ ಪ್ರೋಗ್ರಾಮ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. ಪಕ್ಕವಾದ್ಯ ಸಹಕಾರ ಉಷಾ ರಾಜಗೋಪಾಲನ್ ವಯಲಿನ್, ಸ್ವಾಮಿನಾಥನ್ ಮೃದಂಗ. ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯಲ್ಲಿ ಮೊದಲಿಗೆ ಗೌಳಿಪಂತೂರಾಗ ಆದಿತಾಳದಲ್ಲಿರುವ ಶ್ಯಾಮಶಾಸ್ತ್ರಿಗಳ ರಚನೆ ತರುಣಂ ಈಡಮ್ಮ.

ವಿಜಯಲಕ್ಷ್ಮೀ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿರುವಿರಿ. ಈವರೆಗೂ ಕೇಳಿದ್ದು ಗೌಳಿ ಪಂತೂರಾಗ ಆದಿತಾಳದಲ್ಲಿರುವ ಶ್ಯಾಮಶಾಸ್ತ್ರಿಗಳ ರಚನೆಯನ್ನು. ಈಗ ಕೇಳೋಣ ಗರ್ಭಪುರಿ ವಾಸರ್ ಅವರ ಒಂದು ರಚನೆಯನ್ನು, ಕಮಲಾಂಬನ, ಕಾನ್ನಡ ರಾಗ ಆದಿತಾಳ.

ಕಮಲಾಂಬನ ಕನ್ನಡ ರಾಗ ಆದಿತಾಳದಲ್ಲಿ ಗರ್ಭಪುರಿ ವಾಸರ್ ಅವರ ಒಂದು ರಚನೆಯನ್ನು ಕೇಳಿದಿರಿ. ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ ಕೇಳುತ್ತಿರುವಿರಿ. ಪಕ್ಕವಾದ್ಯ ಸಹಕಾರ ಉಷಾ ರಾಜಗೋಪಾಲನ್ ವಯಲಿನ್, ಸ್ವಾಮಿನಾಥನ್ ಮೃದಂಗ. ಇದನ್ನು ಮುಂದುವರೆಸುತ್ತಾ ಈಗ ಕೇಳೋಣ ನೀವಾಡನೆ ಗಾನ. ತ್ಯಾಗರಾಜರ ಈ ಕೃತಿ ಸಾರಂಗರಾಗ ಖಂಡಚಾಪುತಾಳದಲ್ಲಿದೆ.

ಸಾರಂಗರಾಗ ಖಂಡಚಾಪುತಾಳದಲ್ಲಿ ತ್ಯಾಗರಾಜರ ಕೃತಿಯನ್ನು ಕೇಳಿದೆವು. ಈಗ ಮುತುಸ್ವಾಮಿ ದೀಕ್ಷಿತರ ರಚನೆ ಶ್ರೀ ದಕ್ಷಿಣಾಮೂರ್ತೆ, ಶಂಕರಾಭರಣರಾಗ ಮಿಶ್ರ ಝಂಪೆ ತಾಳ.

ಮುತುಸ್ವಾಮಿ ದೀಕ್ಷಿತರ ರಚನೆಯನ್ನು ಕೇಳಿದೆವು. ಶಂಕರಾಭರಣ ರಾಗ ಮಿಶ್ರಜಂಪೆ ತಾಳದಲ್ಲಿ ನಿಬದ್ಧವಾಗಿತ್ತು. ಇಂದಿನ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳೋಣ ಪೀಲು ರಾಗ ಏಕತಾಳದಲ್ಲಿರುವ ಒಂದು ಭಜನ್ ಅನ್ನು.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈವರೆಗೂ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕವಾದ್ಯ ಸಹಕಾರ ಉಷಾ ರಾಜಗೋಪಾಲನ್ ವಯಲಿನ್, ಸ್ವಾಮಿನಾಥನ್ ಮೃದಂಗ.
1: ಇದು ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.